0: ತೊರಗುಲು ವಿವರಕರಣ ಆಧ್ಯಾತ್ಮಿಕ ಹಂತ
1: ಎಫ್ಎಂ 90.1 ಒಸ್ಸಿ ಗಾಳು ಬಿಸಿಕೇಟ ಸಹ ಅಂತರ್ಜಾಲ ಇನ್ ಸುದಿಲ ರೇಡಿಯೋ .lk ಅರ್ಹ ಮುಳ್ಳುಲೋವಟಮ.